ದಣ್ಣಗಾರೇರ ಪಶುಪತಿ ಗುಜ್ಜೇಶ್ವರಿ ದಕ್ಷಿಣ ಕಾಲಿ ಸಮದೇರ ಪಶುಪತಿ ಗುಜ್ಜೇ ಕಾಲಿ ದಕ್ಷಿಣ ಕಾಲಿ ಸಮದೇರ